ಪ್ರವಾಚ್ಯವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಭಾರತಂ ತಥಾ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯೇತೆ ದೇಶಾಃ ಮಿಲಿತ್ವಾ ಸ್ವದ್ವಿಪಕ್ಷೀಯ ಸಂಬಂಧಂ ಹರಿತ ಪ್ರೌದ್ಯೋಗಿಕೀಂ ನವಾಚಾರ ರಣನೀತಿಕ ಸಹಯೋಗಂ ಚ ಸುದೃಢೀಕರ್ತುಂ ವಿಚಾರ ವಿಮರ್ಶಾನ್ ಕೃತವಂತಃ.